ಕಟ್ಟಕ ಜನ ಕೊಟ್ಟು ಕಟ್ಟಕ ಜನ ಕೊಟ್ಟು ಕಟ್ಟಕ ಜನ ಕೊಟ್ಟು ಕಟ್ಟಕ ಜನ ಕೊಟ್ಟು ಕಟ್ಟಕ ಜನ ಕೊಟ್ಟು ಕಟ್ಟಕ ಜನ ಕೊಟ್ಟು ಕಟ್ಟಕ ಜನ ಕೊಟ್ಟು ಕಟ್ಟಕ ಜನ ಕೊಟ್ಟು ಕಟ್ಟಕ ಜನ ಕೊಟ್ಟು ಕಟ್ಟಕ ಜನ ಕೊಟ್ಟು ಕಟ್ಟಕ ಜನ ಕೊಟ್ಟು ಕಟ್ಟಕ ಜನ ಕೊಟ್ಟು ಕಟ